ಮೆಗಚಿದಾಗ ಬಪ್ಪ ಅಡತ ಪಾಟು. ಈ ಗವಾ ಅತ್ತಂಬುದು ದಾರ ಮೇಲೆ ಯೋಗುವ ಏ ಎಡೆಯ ಬಂದರ ಅತ್ತಂಬುದನ್ನ ದಾರು ಅರಿಯಾರು. ಇಲ್ಲಿ ನೋಡಿವಿ ಒಬ್ಬಗ ಒಂದು ಹೆಣ್ಣು ಮೇಲೆ ಗವ ಬಂದರ. ಆ ಹೆಣ್ಣು ಎತ್ತೆದ್ದುವೆ ಅತ್ತಂಬುದನ್ನ ವರ್ಣಿಸಿ ಹೇಗಿಯಾರ ಅದಾಗ ಒಂದು ಪಾಯಿಂಟ್ ನಂಗೆ ನೋಟ್ ಮಾಡುದು. ಕೆರೆದೋಗ ಇಬ್ಬ ಮೀನು ಮಾಕೆ ನಿನ್ನ ಕಣ್ಣಾಡದೆ ಅದನ್ನ ನೋಡಿ ಬಳೆದೋಗ ಸಿಕ್ಕಿದ ಮಾನು ಮಾಕೆ ನಿನ್ನ ಸರನ ಬುದ್ಧೆ ಅದಂದ ಹೇಗಿಯಾರ. ಆ ಕಾಲದ ಈ ಕಾಲವರೆಗೂ ಕಾದಲ್ದೋಗ ಬೊಬ್ಬ ಕೊನವೆಲ್ಲ ಅತ್ತದನ್ನ ಬುದ್ಧಾರ ಪಾಟು ಕೇಪದಾಗ ಅತ್ತ ಸೋಕಾಡದೆ ಕೇತ್ ನೋಡುವ.